ಸುಖವನ್ನಿ ಸ್ವಾಮಿ ಪರಶರ ಸಬೋಧನ ರಾಮಚಂದ್ರ ಶೇಷಾಂತರಾಮಯ ದುನಂದನ ಕಲ್ಕಿ ರೂಪ ಶ್ರೀ ವೆಂಕಟಾಚಲಪತೇ ತವ